0: You're listening to Home 92.2 FM. Home is a feeling.
1: ಸುರಿಲಲ್ಲ ನಾದ ಧೋಂ ತದ ಧೋಂ ತದ ಧೋಬಿನ ಯೋತ್ತರ ನೃತ್ಯರದೆ ಕೃತಕುಗು ಧೋಕುಗು ಧೋಗಡ ದಾತಿಗೆ ತಾಳಕು ತೂಹಲ ಗಾನರದೆ ಧುಕುಕುದು ಧುಕ್ಕಡ ಧಿಮಿ ತಿಮಿ ತತ್ವನಿ ಧೀರ ಮೃದಂಗನಿನಾದರದೇ